ಪಡಕರ ಬಖ್ಯಾಣು ಆಖ ಬ್ರಹ್ಮ ಆಖ ಎಂದು ಆಖ ಗೋಪಿತ ಗೋವೆಂದು ಆಖ ಈಶ್ವರ ಆಖ ಸದ್ವ ಆಖ ಕಿತ ಕಿತ ಬದ್ಧ

ಹೈನಾನಿಕೇನ ತೃಣಸ್ತೋಯೋ ಸಚ ಸುಣ್ಣ ನೋ ಪಠಾಯ ಸಚ ಸುಣ್ಣ ನೋ ಪಠಾಯ ಶ್ರೀಲಾಯ ಸುಣೋ ಸತ ಬಾಣಿ ಜಯ ಸುಣಿ ಮನ ತನ ಹರಿಯಾ ಹೋಆ ರಸನ ರಸಮಣಿ ಸಚ ಲಕ್ಷ್ಮಣಾಣಿ ತಂ ಕಿ ಗದ ಕೈ ನ ಜಾಯ ಕೈ ನಾನಕ ಅಮೃತ ನಾಮ ಸುಣೋ ಪವಿತ್ರ ಹೋವ ಸಚ ಸುಣ್ಣ ನೋ ಪಠಾಯ ਹਰ ਜੀਓ ਗੁਪਾਂਦਰ ਰੱਖ ਕੇ ਵਾਜਾ ਪੁਣ ਵਜਾਇਆ ਵਜਾਇਆ ਵਾਜਾ ਪਾਉ ਨੌ ਦੁਆਰੇ ਪ੍ਰਗਟ ਕੇ